0: ಹಳಿಯತ್ ಸನ್ನಿ ಆಲಯ ಇಲ್ಲಿ ತಗೊಳ್ಳಲ್ಲ ಹಲ್ಲಾಲ ಹಳಿಯತ್ ಅಬ್ಬಾತು ಒಂದೇ ಓದಲ್ಲ ಹಲ್ಲಾಲ ಹಳಿಯತ್ ದೀಪ್ ಇಲ್ಲಿ ಮೇದಾನ್ ಹುತುಯ್ ಹಳಿಯತ್ ದೀಪ್ ಕುಲ್ಲು ಸೆ ಕೋಮಿಯತ್ ದೀಪ್ ಇದನೋಮ್ ಲಲ ಅತ್ತೆ ಹತ್ತ ಅನಿಸ್ ಹೇಳ ಒತ್ತುಕೊಳ್ ಯಾನೆ ಸಮವು ಮಿಂಗಬ್ಬಿ ಜಾರ್ ಗೊತ್ಕಾಲ ಜೇರಾನ್ ಅಬ್ಬತ್ತ ಅಮದ್ ಕುಬುಲ್ಯ ಸಬ್ಬದ್ದು ಖಾಲಿ ಒದ್ದ ಅಬ್ದಲ್ಲ ಹಿತೂಮ ಕುಂಸಲ್ನಾಯಿ ಒತ್ತುಕೊಳ್ ಮಾಲೆಯಾಲ ಇಲ್ಲಿಮ ಮರ ತಮಾಮಾಲ ಮರ ಗೈಸಾಲ ಖಾಲಿ ಹೇಳಾಯ್ ಕರ ಕರ ಮೊಹಮ್ಮದ್ ಇಸ್ಮಾನ್ ಸೀತ್ ಹುಯ್ಯಲಬು ದುರಾಮಲಬು ದೀಬು ಇಲ್ಲಿ ದೀಪ್ ಸೋದಾನ್ ದೀಪ್ ಇಸ್ತೇಜ್ ತಿಗಡೆ ಲಮ್ಮುರ್ ಲೈ ಲಮ್ಮುರ್ ಅಬ್ಬ ಹರಕಾತ್ ದೀಪ್ ಮೇದಾನ್ ಲ ಗಬ್ಬೆ ಆಲೋ ದೀಪ್ ಶಾಪ್ ಮೀ ಗಬ್ಬೆ ಆಲ ಓತೋ ಉಕಿದ್ಲೇ ಇಲ್ಲ ಅಬಾಯಿ ಮೀ ಒದ್ದಾಲ ಸಬ್ಬತ್ಲಿದ್ ಅಮರ್ ಅದ್ದಾಮ್ ಬಕ್ಕೆ ಅಲ ಇಲ್ಲಿ ಇಲ್ಲದೆ ಎಂಕಿನ್ ಏನನ್ನು ಲರೇನಾಹು ಹಾಜತ್ತು ಆನ ಇಲ್ಲಿ ಹುಜೂಮ್ ಲುಬೂಲು ಹಿಲಾಯಿ ಹತ್ತೆ ಮಿಸ್ ಹಲೇ ಕುಹು ಇಲ್ಲಿ ಹಿಲಾಯಿ ಇಲ್ಲಿ ತಕ್ರೀಬನ್ ಯಾನೆ ಅಲು ಫೋಮಿಯತೇನ್ ಶಬಾಬ್ ಮಿನ್ ಕಸಲ ಮಿನ್ ಒದ್ದ ಹಿಲೇವು ಮಿನ್ ಶಗರಾಬ್ ಮಿನ್ ಸಾಲ್ಮೀನ್ ಹತ್ತೆ ಮದ್ದತ್ ಅಲು ಫೋಮಿಯತೇನ್ ಶಬಾಬ್ ನೈನರ ದೀಪ್ ಸೋದಾನ್ ದೀಪ್ ಮೇದಾನ್ ಲ ಲ ಹಾಲಫ ಹಿಲಾಯಿ ಇಲ್ಲಿಮ ಹುಜೂಮ್ ಹುಜೂಮ್ ಹುಜೂಮ್ ಜಿ ಕಮಾಯುಜುಬುಲ್
1: ಹೋಜೋ ಮನಾಂತಿಲ್ಲೇಂಗಿನ್ ಹಾವಿನ್ ಕೊಸೋ ಹೇಂಗಿನ್ ಶಬಾಬ್ ಕೇರೋ ಮನೆಂಗಿನ್ ಗೋಜರಿ ಸುನೆಂಗಿನ್ ಕೊಲೋನಿಯಾ ಬರೋಂಕೋ ದಬ್ಬಾಬತ್ತಿರಾಕೋ ಒಡ್ಡಾತಾರದರೆ ಕಂತ ದುರ್ಭಾಷಿತ ಅಹಂಕೋ ಉದ್ದೇಶ ದರ್ಗತೆ ಅರ್ಥ ಕೆಲ್ಲ ಸಾಹತ್ಮಗೋ ವಶಬಾಬ್ ಕೇರೋ ಮನೆಂಗಿ

ಜೊತೆ ಹಳಿಯತ್ ಸನ್ನಿಹಾಲಯನೇ ಇಲ್ಲಿ ತಕೊಳ್ಳಲ್ಲ ಹಲ್ಲಾಲ ಹಳಿಯತ್ ಹಾ ಅಬ್ಬ ಅಬ್ಬಾಬತ್ತು ಹಿಂದೆ ಹೋದಲ್ಲ ಹಲ್ಲಾಲ ಹಳಿಯತ್ ದೀಪ್ ಇಲ್ಲಿ ಮೇದಾನ್ ಫುತುಯ್ ಹಳಿಯತ್ ದೀಪ್ ಕುಲ್ಲು ಸೆ ಕೋಮ್ಯತ್ ದೀಪ್ ಇದನೋಮ್ ಲಲ ಅತ್ತೆ ಹತ್ತ ಅನಿಸ್ ಹಿರಾಯನ ತಗೊಳ್ ಯಾನೆ ಸಮವು ಮಿಂಗಬ್ಬಿ ಜಾರ್ ಗೊತ್ಕಾಲ ಜೇರಾನ್ ಅಬ್ಬತ ಅಮದ್ ಕುಬುಲ್ಯ ಸಬ್ಬದ್ದು ಖಾಲಿ ಒದ್ದ ಅಬ್ದಲ್ಲ ಹಿತೂಮ ಕುಂಸಲ್ನಾಯಿ ಒತ್ತುಕುಲ್ ಮಾಲೆಯಾಲ ಇಲ್ಲಿಮ ಮರ ತಮಾಮಾಲ ಮರ ಗೈಸಾಲ ಖಾಲಿ ಹಿರಾಯ್ ಕರ ಕರ ಮೊಹಮ್ಮದ್ ಇಸ್ಮಾನ್ ಸೀತ್ ಹುಯ್ಯಲಬು ದುರಾಮಲ ಬುದೀಬು ಇಲ್ಲಿ ದೀಪ್ ಸೋದಾನ್ ದೀಪ್ ಇಸ್ತೇಜ್ ತಿಗಡೆ ಲಮ್ಮುರ್ ಲೈ ಲಮ್ಮುರ್ ಅಬ್ಬ ಹರಕಾ ದೀಪ್ ಮೇದಾನ್ ಲ ಗಬ್ಬೆ ಆಲೋ ದೀಪ್ ಶಾಪ್ ಮೀ ಗಬ್ಬೆ ಆಲ ಓತೋದ್ಲೇ ಲ ಅಬಾಯಿ ಮೀ ಒದ್ದಾಲ ಸಬ್ಬತ್ಲಿ ಅಮರ್ ಅದ್ದಾಮ್ ಬಕ್ಕೆ ಅಲ ಇಲ್ಲಿ ಇಲ್ಲದೆ ಎಂಕಿನ್ ಏನನ್ನು ಲರೇನಾಹು ಹಾಜತ್ತು ಆನ ಇಲ್ಲಿ ಹುಜೂಮ್ಲು ಬೂಲು ಹಿಲಾಯ್ ಹತ್ತೆ ಮಿಸ್ ಹಲೇ ಹಲೇ ಕುಹು ಇಲ್ಲಿ ಹಿಲಾಯ್ ಇಲ್ಲಿ ತಕ್ರೀಬನ್ ಯಾನೆ ಅಲು ಫುಮಿಯತೀನ್ ಶಬಾಬ್ ಮಿನ್ ಕಸಲ ಮಿನೊದ್ದ ಹಿಲೇವು ಮಿನ್ ಶಗರಾಬ್ ಮಿನ್ ಸಾಲ್ಮೀನ್ ಹತ್ತೆ ಮದ್ದತ್ ಅಲು ಫುಮಿಯತೀನ್ ಶಬಾಬ್ ನೈನರ ದೀಪ್ ಸೋದಾನ್ ದೀಪ್ ಮೇದಾನ್ ಲ ಲ ಹಾಲಫ ಹಿಲಾಯ್ ಇಲ್ಲಿ ಹುಜೂಮ್ ಹುಜೂಮ್ ಹುಜೂಮ್ ದೀ